0: ಕೃಷಿ ಕ್ಷೇತ್ರದ ನವಪನ ಕ್ಲಬ್ ಹಾತೇಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಆರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ವ ಮಿಲತಿಗೆ ನೇಮ ಸಂದಹ ನಯ ಸಹನೆಯಾಗದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯಾಯಿ
1: ಲಾಂಕಿ ವಿಶ್ವಾಸ ದಿನು ಮಾರ್ಕ್ಸ್ ಪೆನ್ ಸಮೂಹ ವ್ಯಾಪಾರಿ ವಿತಿನ್ ಗೇನ್ ಪಾಪಿತ ಹರಿನ ದೆನ್ ನವ ನಿಮಾವಕಿನ್ ಎನ ಡೋಮಾಸ್ ಅಂಕ್ರಿಯ ವೀಕೆಟಿಮೆ ಯಂತ್ರಕ್ಕೆ ಸಾಟಂಬರ್ ಹಿಮಿ ಕರುವಿಕು ಮಲ್ಲ ಅದುಮ ಅಮತನ್ನ ಬಿಂದು ಐಕೈಕೈ ಹತೈ ಹೈಸಿ ಹತ್ತನಮೆಯೈ ಪಂಸಿ ಹತ್ತನಮೆಯ ಪ್ರಧಾನ ಕಾರ್ಯಾಲಯ ನೋಮರ ತಿಸ್ಸಿಕ ಎಲ್ ಹೇನ ಪಾರವಹರ ಗಮ
0: ಸತ್ಯಾಗ ಲಕ್ಕಡೆ

0: ದೋರ ಗಂಗೆ ತಲು ನಹಿನಿಲ್ಲ
1: ಸಮ ಅನುಗ್ರಹಾಯ
2: ದೊತರಯ್ಯೇ ಪೆರಳೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ಗಟ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ಗಟ ಸುಪಿರಿ ಮೋಟರ್ ಅತ್ಯಾಗ NLB

0: ದೋರ ಗಂಗೆ ತಲು ನಹಿನಿಲ್ಲ
1: ಸಮ ಅನುಗ್ರಹಾಯ
2: ದೊತರಯ್ಯ ಪೆರಲೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಸುಪಿರಿ ಮೋಟರ್ ತ್ಯಾಗ NLB ಮೆಗಾ ಪವರ್ ಒಬ್ಬ ಅದಮ ಮಿಲದಿ ಕಾನೂನು.

0: ರಾತ್ರಿ ವಾಗಕಿಯನ್ನ ರೇಡಿಯೋ
1: ದಾವಲೆ ಅಹೇನ ಲಂಕಾವನ ಅಹನ ಹಿತ್ವ ಪ್ರಯತ್ನಕ ಲಂಕಾವು ಜೀವಾಶ್ಮಿ
2: ಸಂಗೀತ ಕಂಡಮೇ ನಿಯಾಮಕ ಗಾಯನ ಶಿಲ್ಪಿಯ ಆಲ್ ರೈಟ್ ಎಕ್ ವೇದಿಕಾವಟ ಈ ರಾಶ್ಮಿಯಟ ಕವೀಶ ಕವಿರಾಜ್ ಕವೀಶ ಕವಿರಾಜ್ ಒಬೆ ಎಸ್ ಮಾನೇ.

ಪೂರ್ವರಾತ್ರಿ ಹತೈ ವಿನಾಡಿ ಅಟೈ ವಿಲಾವ ಆದರಣಿ ಜ್ಯೋತಿಗೆ ಆದರಿ ಉನುಹುಮೈ ಇದಿಂಗ ಒಂದು ಆದರೆ ಅರಂಗ ಇಲ್ಲದೀನು ಹರಿಯಡಮ ಸತಿಗರ ಬಸ್ಸೆ ಇದಿಂಗ ಕೊಹಮದ ಯಾರೂನೆ ಹೆಮೂಮ ಹೊಂದಿ ನಿನ್ನ ಕೇಳ್ತಮ್ಮ ಹಿತೇನೆ ಹೇಮ ತಮ್ಮ ಇನ್ನೋನ ಸತುಟಿಂಗ್ ಇನ್ನೋನ ಜೀವಿತೇ ಗ್ಯಾಂಗ ಹೇಮ ಕಕ್ನೇ ಇದೆ ಅಭಿ ಜೀವಿತೇ ಪುಲುವಾನ್ ತರಮ ಕಪೇ ಹಿತ ಸತುರು ಕರಗನ್ನ ಅಪಿ ಅಪಿಟ ಅವ್ಯಾಜ ಅಪಿ ಹದವತ ಸತುರು ಕರಗನ್ನವನ ಅನ್ನೆಗ ತಮ್ಮ ಸಾರ್ಥಕ ಜೀವಿತ ಅಕ್ಕೇಲ ಕ್ಯಾನ ಇದಿಂಗ ವಾಸನಾವ ಉನ್ನತ ತೆಗೆದುಕೊಡ ತಮ್ಮ ದೊರ ಎಲ್ಲ ಅಪಿದಿಹ ಬಲ ನಿನೇದು ವಾಸನಾವರ ದೊರ ಎರಗನ್ನೋ ಕೀಲ ಕಿಯನ್ನೆಮ ಜೀವಿತೇ ಸಾರ್ಥಕ ಕರಗನ್ನೋ ಕಿನೆ ಕಂತಿ ಸಾರ್ಥಕ ಕರಗನ್ನ ಕೋಮದ ಜೀವಿತೇ ಅಪಿಟ ತೀನ ಅರಮುನೇ ಇದೆ ಓನಮ ಕೆನೆಟ್ಟ ಜೀವಿತ ಅರಮುನ ತೀನೋ ಬಲಾಪುರತ್ವ ಅತ್ತೀನೋ ಇದಿ ಅರಮುನ ಸಾರ್ಥಕ ಕರಗನ್ನ ತಮಂಗೆ ದಕ್ಮತ್ತೆಕ್ಕ ತಿಂಗ್ ಕೊಹಮಾರಿ ಇದ್ರಟೆ ಅನ್ನೋಣ ಕೊಹಮದೆ ಅನ್ನಿ ಉತ್ಸಾಹ ಎನ್ನೇ ಇದೆ ಜೀವಿತೇ ಜಯಗನ್ನ ಹದವತಿರಿಯನ್ನು ಉತ್ಸಾಹ ಹದವತೇ ಇತರಕ್ಕೆ ಉತ್ಸಾಹ ತಿಬಿಲ ಮದಿ ಏನು ಕೆಪವೆನ್ನೋನ ಈ ಕೆಪವೀಮರ ತಮ್ಮ ಎಂ ದವಸಕ್ಕೆ ಒಬ್ಬರು ಜಯಗ್ರಹಣೆಯ ಹಿಮಿವೆನ್ನೆ ಇದಿಂಗ್ ಹೇಮ ಒಬ್ಬೆ ಜೀವಿತ ಒಬ್ಬೆ ಬಲಾಪುರತ್ವ ಸಾರ್ಥಕ ಕರಗನ್ನ ಒಬ್ಬ ಶಕ್ತಿಯ ಧೈರ್ಯ ಲಭ್ಯನಕ್ಕೆ ಆದರೆ ಏನು ಪ್ರಾರ್ಥನಾ ಕಲ ದಿಂಗ್ ರಾತ್ರಿ ನಮೆಯ ವೆನಕಮ ಮೇ ಆದರೆ ಬೆದಾಗನ್ ಲಾಗಿಂಗ್ ಇನ್ನ ಕಿರ ತಮ್ಮ ಇಕ್ಕಿಯನ್ನೇ ಆದರೆ ಮೇ ಆದರೆ ಕಾಗಿದೆ ಮೇ ಜೀವಮಾನ ಆದರೆ ಆದರಣೀಯ ಜ್ಯೋತಿಗೆ ರಾತ್ರಿ ನಮೆಯ ವೆನಕ ಅನುತನ ದಶಮ ಫೈನ್ ಅನುತನ ದಶಮ ಹಾತೇನ್ ಆದರಣೀಯ ಜ್ಯೋತಿಗೆ ಆದರೆ ಇದೀನ ಇವಾಗ ಏನು ತಮ್ಮ ಈ ಲಕ್ಕಂಡ ಅಫೀಷಿಯಲ್ ಫೇಸ್ಬುಕ್ ಪೇಜ್ಗೆ ಪೆತ್ತರೆ ಗಿಯೋತ್ ಲೈವ್ ಗೆ ಬರಣ ಪುಲ್ವಾಂಗ್ ಲೈವ್ ಗೆ ಕಮೆಂಟ್ ಆಗ ದಾನ್ ಅಮತ್ತಕ್ಕೆ ಕರನ್ನ ಇಪ ಆದರಣೀಯ ಜ್ಯೋತಿ ವಿನುವೆನ್ ಇದಿಂಗ್ ಒನ್ನ ವಿನದ ವಗೇಮ ಅಪಿಟ ವಾಟ್ಸಾಪ್ ಗೆ ಕ್ರಿಯೇಟಿವ್ ವಿದರೆ ಮೆಸೇಜ್ ಗೆ ಎವನ್ನ ಒನ್ನ ಇದಿಂಗ್ ಆದರಣೀಯ ಜ್ಯೋತಿ ಗೆನ ಕವಿಯಕ್ ನೇದ ಕವಿಯಕ್ ಎವನ್ನ ಆದರಣೀಯ ಜ್ಯೋತಿ ವಿನುವೆನ್ ಒನ್ನ ಹಿಮಾಲ ಬಲಾಪುರತ್ವ ಇನ್ನೋ ಪುಲ್ವಾಂಗ್ ಇದಿರ ಕಿಯನ್ನ ಹರಿ ಇದಿಂ ಬಿಂದು ಹೆತ ಬಿಂದು ಐ ತುನಾಯ್ ಅನು ತುನಾಯ್ ಪಹಾಯ ಅನು ತುನಾಯ್ ಹತ ಬಿಂದು ಹೆತ ಬಿಂದು ಐ ತುನಾಯ್ ಅನು ತುನಾಯ್ ಪಹಾಯ ಅನು ತುನಾಯ್ ಹತ ಪೇ ಸುಪ್ರದ ವಾಟ್ಸಾಪ್ ಅಂಕಿ ವಿರ್ತ ರಾತ್ರಿ ನಮೇನಕ ಇವಾಗ ಬಂದ ಬಿಂದು ಐ ಕೈ ಕೈ ದೇಕಾಯ್ ಹತ್ಸಿ ಹೆತ್ತ ಬಾಯ್ ಹತ್ಸಿ ಹೆಟ ಹಾಯ ಬಿಂದು ಐ ಕೈ ಕೈ ದೇಕಾಯ್ ಹತ್ಸಿ ಹೆತ್ತ ಬಾಯ್ ದೇಸಿ ಅಸೂಪಹ ಮೇ ಅಂಕ ದೇಖ ತಿದಿಂಗ್ ಮೇ ಆದರೆ ಬಿದಾಗನ್ ಅಪ್ಟೆ ಕಥಾಕರಣ ಅಂಕ ದೇಖ ತಮ್ಮ ಏನಿದೆ ಹರಿ ಮೊನ್ನೆ ದಿಂಗ್ ಆದರೆ ಬಿದಾಗನ್ ಲಸ್ನ ಮೆಸೇಜ್ ಅಗ ದಾಳ್ತಿಯನ್ನ ಆದರಣೀಯ ಜ್ಯೋತಿ ವಿನುವೆನ್ ಮೇ ಆದರೆ ಜೀವಮಾನಾಯ್ ಮೇ ಆದರಣೀಯ ಜ್ಯೋತಿಗೆ ಆದರೆ

0: ಲಕಾಂಡ ರೇಡಿಯೋ ಐಟಿಎನ್
1: ಕೃಷಿ ಕ್ಷೇತ್ರದ ನವಪನ ಕ್ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಬ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆ ಆಗ್ದ ಮಸಕಟ ರೂಪಾಯಿ ವಸ್ತು ಬಂದ ಹಸಕ್ ದಕ್ಕ ಮಿಲತಿಗೆ ನಿಮ್ ಸಂದ ನಾಯ ಸಹನೆ ಆಗ್ತ ಹಂದೋನಾದೋನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಯ
2: ಪ್ರಿಯಂತ್ ಪ್ರನಾಂದು ನಿರ್ಮಾಣ ಸಾಂಬರೆಯ
3: සති අක රාත්‍රී 9ට ITN බලන්න සමරය

0: ಲಕಾಂಡ ರೇಡಿಯೋ ITN
1: ಲಾಂಕೆ ವಿಶ್ವಾಸದಿನ ಮಾರ್ಕ್ಸ್ ಪೆನ್ ಸಮೂಹ ವ್ಯಾಪಾರಿ ವಿತಿನ್ ಗೇನ್ ಪಪಿತಾಹರಿನ ದೆನ್ ನವನಿಮಾವಕಿನ್ ಎನ ಡೋಮಾಸ್ ಅಂಕ್ರಿ ವಿಕೆಟಿ ಮಿಯಂತ್ರಿಕ ಸಾಟಂಬರ್ ಹಿಮಿ ಕರ್ವಿಕು ಬಲ್ಲ ಅದುಮ ಅವತನ್ನ ಬಿಂದು ಐಕೈ ಕೈ ಹತೈ ಹೈಸಿ ಹತ್ತನ ಮೈ ಪಂಸಿ ಹತ್ತನ ಮೈ ಪ್ರಧಾನ ಕಾರ್ಯಾಲಯ ನೋಮರ ತಿಸ್ಸಿಕ ಎಲ್ ಹೇನ ಪಾರವಹರ ಗಮ
2: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ಪ್ರೈವೇಟ್ ಲಿಮಿಟೆಡ್ ಐ ಆಮ್ ಗೋಯಿಂಗ್ ಟು ಲಿವ್ ಎ ನ್ಯೂ ಗ್ರೀನ್ ಲೈಫ್.